ಅದವೆಚ್ಚ ಮಿಹಕಂ ವಿಹ್ಯ ಹೀವಾನಿ ದಂತಿ ಬಿಹ ಬೈಕಿವ ಸೊಗುವರಿಂ ಹೆನೆ ಎಹೆಂಕಂ ಗೊಸ್ ವಿಮಾದ ಗೊಲ ಫೆನ್ನ ಕಂತಕ ಕಂಪತಂ ಇವೆ ಅಟ್ಟಕಾವೆ ಪ್ರಮುಖಂ ಕಾನ್